ಕಲೇಜಾ ಕರೀದು ಕಟ್ಟೆ ಶರಾಬು ನೇನೇನಂತ ರಚ್ಚಗುಟ್ಟಿದೆ ರಚ್ಚ ಕೀಚಿ ಕಂಬಿಸ್ತಾ ಹೊರಬ್ಬ ಹೋಲು ಸೇಲುಗ ಗೋಲು ಮಾಲು ಚೇಗಿಸ್ತಾ ದೇಖೋ ಮೆಹಬೂಬ ಬೋಟಿ ತಗದಿಕ ಕಾಲು ಕದಿಪಿತೆ ಕಾಟು ತಪ್ಪದಿಕ ಸೋಜ ಬೆರ್ರು ಪುಲ್ಲ ಲಾ ಲಾ.